ರುವಿಮೇಶುವ ತಹತೆ ಬುಬ್ಬುವ ಮೇರೋರ ಹಾಯಂತಾರ ಅತೆಯಾಗಿನ್ನ ಬೆಯಾಗಿ ನಿಯಾಯಿತಹರಿನ ಹುಮೇಂಗಿ ಯೋನ ರಬ್ಬಿಗೆ ಅಯ್ಯಾರ ನಂಗನ ಬುಂಡೇ ಕಿರಿನ್ ಬೇಗಿ ಅಂತಾನು ಅವನ ಹುನ ನಿಮ್ಮವರು ಹಾಕಿ ಇರುಯ್ಯ ಮೇನ್ ಅವನು ನೂರುವ ತರ ರಾಯ ನದ್ಯಾರ ದಿರಿರಿ ಕೇ ಸಿನ ತವರಪ್ಪಾಯಿ ಕಿರಿನ್ ಬೇಗ ನಿಂಕನೋ ಇಯ್ಯ ತ ನೈರುಯ್ಯ ಮೇನ್ ಈಗ ಸ್ಕೂ ಯೋನ್ ಬೆವ್ಯೋನ್ ಮೇನ್ ಕೇನ್ ಕಸಿನಿ ಮಾನನ್ ನರುವ ಇಲ್ಕೇನ್ ತಯ್ಯನ್ ನೋ ಅರಿ ಅನ ಹುನ ಅಂಕೈಮೋರ ಗೇ ಇದಹಾನ್ ಮೇನ್ ಅರಬಿಗೆ ಮೆರವಾದಿರಿ ತಹಂಗಾನ ಇಬುಕಿನ್ ಕದಿಮೆ ದ್ವಾನ್ ಇಸಗಿನ್ ನರಬಿಗೆ ಮೇ ಅರ ಮೆರವು